ಮಾಧುರಿ ಕಾರ್ಯಕ್ರಮ ಅಂತರ್ಗತ ಶ್ರೋತಾಲಿ ಸಂದೇಹನುಂಚ ವಿಭಿನ್ನ ಕಲಾಕಾರರು ಶರ್ಮಾ ಆಧುನಿಕ ಗೀತ ಪ್ರಸ್ತುತ ಸ್ವರ್ಥಿಯು ವಂದನ ಮುಕ್ತಾಂಕು ಹಜುರಲ್ಲಿ ಹಮ್ರು ಕಾರ್ಯಕ್ರಮ ಆಕಾಶವಾಣಿ ಖರ್ಸಾಂಗ್ ಬಾಟ ಎಫ್ಎಂ 103.5 ಮೆಗಾಹರ್ಟ್ಜ್ ಆಕಾಶವಾಣಿ ದಾರ್ಜಿಲಿಂಗ್ 102 ಮೆಗಾಹರ್ಟ್ಜ್ ಅನಿ ನ್ಯೂಸ್ ಆರ್ ಏರ್ ಆಪ್ ಬಾಟ ಪನಿ ಸುನ್ನ ಸಕ್ನೋನೇಚ ಅಬ ಅಗಿಲು ಗೀತ ಸ್ವೀಕಾರೋಸ್ ಪೇಮಾ ಲಾಮಾ ಕೋ ಶರ್ಮಾ